ಹಾಜಿ ಇದೆ ಸರ್. ಪರಾಸ್ ಕಾಸ್ಮೆಟಿಕ್ಸ್, ವಲಿ ಕಾಸ್ಮೆಟಿಕ್ಸ್, ಅವರ್ಸರ ದೌದ್ ಕಾಸ್ಮೆಟಿಕ್ಸ್ ಚೈನಾ ಪ್ಲಸ್ ಹಾಕಿದೆ, ಲಲ ಕಾಸ್ಮೆಟಿಕ್ಸ್ ಚೈನಾ ಪ್ಲಸ್ ಹಾಕಿದೆ. ತಾಸು ವರ್ಲೇಶ್ ಇದನ್ನು ಹೋಮ್ ತರ್ಲಾಸ ಕವಲಿಶಿ ಅದಿ ಸರ್.

ಯೋಗಿ ಜಿ ಪಾಸ್ಪತಿ ರಾಯ್ ಅವರ ಅಭಿನಯ ಬ್ಯಾನ ರೇ ಬರಾಂದಿ ಬರಾಂದಿ ಸಿ ಪ್ರೋಗ್ರಾಮ್ ಸ್ಪಾನ್ಸರ್ ಗೌಜಿ ಅವರು ತುಮಕೂರು ಟೆನ್ಷನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಸಿ ಸಭಾ ಪ್ರೋಗ್ರಾಮ್ ರಸರ ಲಜಮಿ ವಾಜಿ ಸಭಾ ಬಾ ಮಾಸರ ಮುಫ್ತಿ ಸೇ ಬರಸಿ ಹಸಿ ಮುಫ್ತಿ ಸೇ ಬರಸಿ ತಾಸು ದಪಲು ಮಸಲು ಬರೇಶ ಪ್ರಶ್ನನತಿ ನಕವಲೆ ಬಿಲ್ಕುಲ್ ಜಿ ಪಟಾಂಗ್ ಬಹುಮಿ ಜಿ ಪಕ್ಕರಕ್ ಬಹುಮಿ ಜಿ ಯೋ ಪಕ್ಕರಕ್ ಬಂದಿವಿ ಸಿ ಮಾಸ್ತರ ಮುಫ್ತಿ ಸಿ ಬರಸಿ ಕೆನ ಸಿ ಬಂದಾಗ ನಂಬರ್ ಬಂದಿತ್ತು ಕಾಲ ಕವಲ ದಪ್ಪಲು ಚಿಕ್ಕ ಮೆಹತ್ತು ಸಮಸಲಿ ವಿಘ್ನ ಚಿ ದಮುಸ್ ಹವಲೆ ಸರ ಯಾದ ದಿನ ಇಲವಾಸಿ ನೂರ್ ದಜ್ವನ್ ಹವಲೆ ಸರ ಜಿತು ಸಿ ಸೋಮ ಸಲಿ ವಿಘ್ನ ಪುಷ್ಟನ ಕವಲ ಶೆ ಆಗ ಬತಾಸೋ ಪ್ರೋಗ್ರಾಮ್ ಶಿ ಬಿಲ್ಕುಲ್ ಜವಾಬ್ ದರ ಕೇಸಿ ದಸಿ ಬಿಲ್ಕುಲ್ ಮಾಸ್ತರ ಬಹು ಸೇಸಿ ಅವರ ದಿನ ಇಲವಾಸಿ ಸಭಾ ಪ್ರೋಗ್ರಾಮ್ ರಸರ ಲಜಿಮಿ ವಾವರೆ ಹಾಜಿ ಸೋ ಇಸ್ಲಾಮ್ ಬೂಶಿ ಜಿ ಸಭತೆ ನಜ್ದಕ್ರೆ ಜಿ او سبا چکم دکن موشتی نزده کسی ایسلا چکم دکن دیموش طولو بوشی سیده سی آها اوکی زی اردون کو ٹایم رسر ختم شو چیتا وسی خاد وسی آباد وسی کا پروگرام کی بونس داس خبر شیوی پلورو نزمان تبرکی جزد دلوی لافمان بائی بائی چاٹا اینڈ لیو یو آل تینکیو خموش لیسن